ಪದನಿ ಸದನಿ ಸಗನಿ ಸಗಪ ಸಗ ಪದನಿ ಧನಿ ಧನಿ ಧನಿ ಧನಿ ದಗ ಗಪಗ ಸಗ ಸಾನಿ ಸನಿ ಧನಿ ಪದನಿ ಸಗ ಪದನಿ ದಗ ಸನಿ ಧನಿ ಸ ಪಗ ಸಾನಿ ಸಾ ಧನಿ ಸ ಪಗ ಸಾನಿ ಸಾ ಧನಿ ಸ ಪಗ ಸಾನಿ ಸಾ ಆ